0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಘರ್ ಹೋಸಿಯಾ ಆಫೀಸ್, ಹೋಟೆಲ್ ಹೋಸಿಯಾ ರೆಸ್ಟೋರೆಂಟ್, ಚಿಟೋರ ಭರ್ಪರ್ದು ಇಂಟರ್ನೆಟ್ ಸೇವಾ, ಪೋಖ್ರಾ ಇಂಟರ್ನೆಟ್, ಪೋಖ್ರಾಕ ಬ್ರಾಂಡ್, 25 ವರ್ಷಕ್ಕೆ ವಿಶ್ವಾಸ ಗತಿ ಸಾಪಾರ, 1 GBPS ಸಮ್ಮಕ ಪ್ಯಾಕೇಜ್ ಕೋ ಬಹಾರ, ಸ್ಟ್ರೀಮಿಂಗ, ಗೇಮಿಂಗ, ಕಾಮ ಹೋಸಿಯಾ ರಮಾಯಿಲೋ, ಜಾಸ್ ಸುಕೆ ಚಾವ್, ಕನೆಕ್ಷನ್ ಮಾ ಕುನೆ ಗಡ್ಬಡಿ ಸೈನ ಢಿಲೋ, ಪೋಖ್ರಾ ಇಂಟರ್ನೆಟ್ ಸದೈ ತಪಾಯಿಕು ಸಾಥ ಮಾ, ಹಿಜೋ ಆಜ ಭೋಲಿ ಹಮೇಶಾ ತಪಾಯಿಕು ಬಾಟು ಮಾ, ಚಿಟೋ ಭರ್ಪರ್ದು ಸುಲಭ ರ ಸಹಜ, ಪೋಖ್ರಾ ಇಂಟರ್ನೆಟ್ ತಪಾಯಿಕು ಪೈಲ ರೋಜಾಯ. 16 ವರ್ಷ ಭಂದಾ ಬಡಿ ಕಾರ್ಯ ಅನುಭವ ಭಯಕಾ ನೇಪಾಲಕೋ ಪ್ರಖ್ಯಾತ ತಿಲಗಂಗಾ ಆಕಾಶಪತಾಲ ರ ಅಮೇರಿಕಾಕೋ ಮೋರನ್ ಆಯ ಸೆಂಟರ್ ಬಾಟ ಪ್ರಶಿಕ್ಷಣ ಪ್ರಾಪ್ತ ಗರಿ 80,000 ಭಂದಾ ಬಡಿ ಬಿರಾಮಿಕೋ ಮೋತಿಬಿಂದು ಶಲ್ಯಕ್ರಿಯಾ ಗರಿಸಕೆಕಾ ವರಿಷ್ಠ ಫೇಕು ಸರ್ಜನ್ ತಥಾ ಕೋರ್ನಿಯಾ ಕನ್ಸಲ್ಟೆಂಟ್ ಡಾಕ್ಟರ್ ಅನಿಲ್ ಗುರುಂಗ್ ದ್ವಾರಾ ಅತ್ಯಾಧುನಿಕ ಉಪಕರಣ ಪ್ರಯೋಗ ಗರಿ ಆಖಾಕು ಸಂಪೂರ್ಣ ಉಪಚಾರ ಗರಿನೆ ಜಾನಕಾರಿ ಗರಾಉದಛೌ. ಉಪಲಬ್ಧ ಸೇವಾಹರು ಅಂತರ್ಗತ ಬಾಲ ಬಾಲಿಕಾಕೋ ಆಖಾ ಜಾಂಚ, ಕೋರ್ನಿಯಾ ಜಲಬಿಂದು ರ ಆಖಾಕು ಪರ್ದಾ ಸಂಬಂಧಿ ಸಂಪೂರ್ಣ ಜಾಂಚ, ಫೇಕೋ ಮೆಷಿನ್ ದ್ವಾರಾ ಬಿನಾ ಸುಯಿ ಮೋತಿಬಿಂದುಕು ಶಲ್ಯಕ್ರಿಯಾ, ಆಖಾಮಾ ಮಾಸು ಪಲಾಯಕು ಶಲ್ಯಕ್ರಿಯಾ ಸಾಥೆ ಕೋರ್ನಿಯಾ ಪ್ರತ್ಯಾರೋಪಣ ಪರ್ದಶನ್. ಯಸೈ ನಯಾ ವರ್ಷ 2083 ಅವಸರ ವೈಶಾಖ ಮಹಿನಾ ಭರಿ ವಿಶೇಷ ಛೂಟ್ ವ್ಯವಸ್ಥಾ ಗರಿಯೇಕು ಛ. ಓಪಿಡಿ ದರ್ತಾಮಾ 50% ಛೂಟ್, ಆಖಾ ಪರೀಕ್ಷಣ 30% ಛೂಟ್, ಚಸ್ಮಾ ಫ್ರೇಮ್ 20% ಛೂಟ್, ಶಲ್ಯಕ್ರಿಯಾ 30% ಛೂಟ್. ಕ್ಲಿನಿಕ್ ಸಮಯ ಆಯತಬಾರ ದೇಖಿ ಶುಕ್ರವಾರ ಬಿಹಾನ 9 ಬಜೆ ಬಾಟ ಸಾಂಜ 6 ಬಜೆ ಸಮ. ಸ್ಥಾನ
2: ದಿಪ್ಯ ನಯನ್ ಆಖಾ ಘರ್ ಕ್ಲಿನಿಕ್ ಪ್ರಾಲಿ,
1: ನ್ಯೂ ರೋಡ್ ಭಾಟಭಟಿನಿ ಪಾರಿ ಎವರೆಸ್ಟ್ ಬ್ಯಾಂಕ್ ನಜಿಕ್. ಫೋನ್ 061-577-007, 97-62-33-68-16.

0: ಕಾಂಪೌಂಡ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಘರ್ ಹೋಸಿಯಾ ಆಫೀಸ್ ಹೋಟೆಲ್ ಹೋಸಿಯಾ ರೆಸ್ಟೋರೆಂಟ್ ಚಿಟೋ ರ ಭರ್ಪರ್ದು ಇಂಟರ್ನೆಟ್ ಸೇವಾ ಪೋಖ್ರಾ ಇಂಟರ್ನೆಟ್ ಪೋಖ್ರಾಕೋ ಬ್ರಾಂಡ್ 25 ವರ್ಷಕ್ಕೂ ವಿಶ್ವಾಸ ಗತಿ ಸಹಪಾರ 1 GBPS ಸಮ್ಮಕ ಪ್ಯಾಕೇಜ್ ಕೋ ಬಹಾರ್ ಸ್ಟ್ರೀಮಿಂಗ್ ಗೇಮಿಂಗ್ ಕಾಮ ಹೋಸಿಯಾ ರ ಮೈಲೋ ಜಾ ಸುಕೆ ಜಾವು ಕನೆಕ್ಷನ್ ಮಾ ಕುನೆ ಗಡಬಡಿ ಸೈನ ಢಿಲೋ ಪೋಖ್ರಾ ಇಂಟರ್ನೆಟ್ ಸದೈ ತಪಾಯಿಕೋ ಸಾಥಮಾ ಹಿಜೋ ಆಜ ಭೋಲಿ ಹಾಮಿ ಛೌ ತಪಾಯಿಕೋ ಬಾಟೋಮಾ ಚಿಟೋ ಭರ್ಪರ್ದು ಸುಲಭ ರ ಸಹಜ ಪೋಖ್ರಾ ಇಂಟರ್ನೆಟ್ ತಪಾಯಿಕೋ ಪಹಿಲೋ ರೋಜಾಯಿ.